ಖತ್ರಿಯಾಣ ಖತಂಗೀಯ ಭಯ ಭಂಗಿಯಾದ ಅನಂಗಿಯ ಗಾಧಕತೆ ಬ್ರಿಡಲಾ ಜಪೆ ಹಂಡನ್ ಚಚ್ಚುರ್ ದಂಡನ್ ತೇಜ ಪ್ರಚಂಡನಾದ ಬೃತೆ ಸುರನರ್ ಪ್ರತಿಭಾರಣ ಪತಿ ದೋಧಾರಣ ದುಷ್ಟ